ಕ್ಲೇಶ ಸ್ವಚಿತ್ ಪಾಪಾತ್ ಕ್ಲೇಶ ಪ್ರಮೋದ ನಮಸ್ತೆ ಕೇಶವ ಓಂಕಾರ ನಾರಾಯಣ ಹರಿ ಸದ್ವಾಸುಡಂ ಸಾಪ್ತಲೋಕಾಸ್ ನೌ ದಾಸೋಬಾಯು ಹಿ ನಮಃ ಓಂ ಸೂರ್ಯ ಜಗತ್ ಪಾತಿ ದೇವ ಸೂರ್ಯ ನೇತ್ರ ತ್ರಿಪುಲೋಕಂ ದ್ವಾಸ್ತು ಬ್ರಹ್ಮ ಸೂರ್ಯ ಜಗತ್ ಪಟಂ ದೇವ ದೇವ ದ್ರೋಕಾಸ್ ಸೂರ್ಯ ಪಾತಿ ನಮಃ ವಿಷ್ಣು ಮಸ್ಮೇಘ